నాలుకుల్ బరవగకు ಚಿಕಿರಿ ಚಿಕಿರಿ ಚಿಕಿರಿಲಿಯ ಕಲೆ ಅರಲ್ಲಿಂದ ತಗಿಯ ನಿಂದ ವಟಕರ ಕಬರಗೊಯ್ಯ.